ಡಬಿಕಿ ದನನ ಯೋ ಡಬೇ ರಿಂಗ್ ಆಗ ಡಬಿ ಯೋ ದನನ ಚಕಂ ಡಬೇವರ್ಕೆ ಪ್ರೋದ್ದೆ ಆಗ ಡಬಿಕಿ ಬನನ ತಾಸು ಸೌಕಿ ಜಿ ದಿ ಡಬಿಕಿ ದನನ ಯೋ ಡಬೇ ದೇವ್ ಆಗ ಡಬಿಕಿ ಚಿ ದನನ ಕಂ ಡಬೇ ಪ್ರೋದ್ದೆ ಆಗ ಡಬಿಕಿ ದನನ ಈ ನಿಮಾಚ ಸಂಗಜೆ ಕರುಗಳು ಸಮಾಡಿರು ಸಾತು ಗ್ರಾನೋದ್ರನು ಹೋಗೋಮಿನ ವಾಲು ದದಿ ದದಿ ಪ್ರಾಡಕ್ಟ್ ಬಾರಕ್ಕೆ ಜಿದಾರ ತವೇಲೆ ಶಮಚಿ ದಿ ಡಬಿಕಿ ದನನ ಯೋ ಡಬೇ ದೇವ್ ಡಬಿಕಿ ಡಬೇ ದೇವ್ ಡಬಿಕಿ ದನನ ಚಿಕಂ ಡಬೇ ಪ್ರೋದ್ದೆ ಆಗ ಡಬಿನ ಬ ಡಬೇ ರೂಬಾಸೈ ಔಚಿ ದಿ ಡಬಿಕಿ ಕಂ ದಕಂ ಚಿಕ್ಕ ಕಾಗಜ್ ವಲ ತಾಸು ಗುರ್ಜವೈನ ತಾಸು ಬದಿ ಡಬಿಕಿ ದನನ ಆಗ ಬರಾವಾಲಿ ಆಗ ಡಬಿನ ತ್ರಿನವಾಲಿ ಔಚಿ ದಿ ಕಿ ದನನ ಕಂ ಡಬೇ ಪ್ರೋದ್ದೆ ಪಾಗಿಬಾನ ಬತಾಸು ದಗ ಲಾಂ ದಿ ಚಿಕಂ ದನ ಜೇ ದೇವರ್ ಕಿ ದಿಮಾನ ಬತಾಸು ಖಪಲ್ ನುಂ ದಖಪಲ್ ಜೇನುಂ ಬಲ್ಕಿ ನುಂ ಪಿಮಲಿ ಗೆಜಿ ಸಿರ್ಫ್ ಸಿಂಪಲಿ ದಖಪಲ್ ದ ಪ್ಲಾರ್ ದ ರೋಡ್ ದ ಚಾಚಿ ಹುಂ ಮೊಬೈಲ್ ಲೇ ಆಗ ನಂಬರ್ ಓರ್ ಬಾನಿ ಉಲಿ ಕೈ ಔ ದುಕಾನದಾರ್ ಸರ್ ದಾವ್ ಮಗ ಜೇ ಕಿ ಪ್ರೀ ದೈ ದುಕಾನದಾರ್ ದೇವರ ಓರ್ ದಾಸ್ ಅನ್ಸರ್ ಕಿ ದಜಿ ಒಲಿ ಚುಪಮ್ಯಾಸ್ ಕಿ ಬದನನ ದನನ ಮುಂಗ ದ ಶಲ್ಲು ಲಾಖ ರೂಪಾಯಿ ಹೋಜಿ ಡಬಿಕಿ ಡಬೆ ಡಬಿಕಿ ಡಬೆ ಅವರ ಬಸಿ ಬ್ಯಾ ಡಬಿಕಿ ಡಬೆ ಜಿ ಅಬ್ಯಾದ ಡಬಿನಾ ಡಬೆ ವಾಲಿಯೋ ದಾದ ಆನ್ಸರ್ ಬಿಲ್ಕುಲ್ ಸಂಭಾಲಿಕೆ ಜಿ Ladies and gentlemen, this program is brought to you by Balladonna Zafrani Whitening Cream. Balladonna Zafrani Whitening Face Wash.